0: संत एकनाथ महाराज की भक्ति रचना अभी आपने सुनी इंद्रजीत पवार के स्वर में। भक्ति संगीत का कार्यक्रम अभी आपने सुना। यह आकाशवाणी पुणे का निर्माण था जिसे आपने सुना रागम 24/7 DTH चैनल पर। सुनते रहिए भारतीय संगीत हर समय हर पल।
1: इदु आकाशवाणी भारतीय शास्त्रीय संगीत वाहिनी अमृतवर्षिणी FM ಕಂಪನಾಂಕ 100.1 ಮೆಗಾಹರ್ಟ್ಸ್. ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಮೊದಲಿಗೆ ಪಾವನಿ ಕಾಶಿನಾಥ್ ಮತ್ತು ಪೂಜಾರಾವ್ ಅವರ ದನಿಯಲ್ಲಿ ಶ್ಯಾಮಸುಂದರ ವಿಠಲದಾಸರ ರಚನೆ ನಂಬಿದೆನು ನಿನ್ನ ಪಾದ ಲಂಬೋದರ. ವೆಲ್ಕಮ್ ಟು ಟುಡೇಸ್ ಡಿವೋಷನ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಪಾವನಿ ಕಾಶಿನಾಥ್ ಅಂಡ್ ಪೂಜಾರಾವ್ ಪ್ರೆಸೆಂಟಿಂಗ್ ನಂಬಿದೆನು ನಿನ್ನ ಪಾದ ಲಂಬೋದರ, ರಿಟನ್ ಬೈ ಶ್ಯಾಮಸುಂದರ ವಿಠಲ.

ಎಂಎಸ್ ಶೀಲಾ ಅವರ ದನಿಲಿ, ವೆಂಕಟೇಶ ವಿಠಲರ ರಚನೆ, ಕಮಲ ನಯನ ವಾಸುದೇವ ಬಾರೋ. ಕಮಲ ನಯನ ವಾಸುದೇವ ಬಾರೋ ಸಂಗ್ ಬೈ ಎಂಎಸ್ ಶೀಲಾ.

ಜ್ಯೋತಿಯ ಮುಟ್ಟಿದ ಭಕ್ತಿ ಶ್ರೀಪಾದ ಹೆಗಡೆಯವರ ದನಿಯಲ್ಲಿದೆ ಸಕಲೇಶ ಮಾದರಸರ ರಚನೆ. ಶ್ರೀಪಾದ ಹೆಗಡೆ ನೌ ಪ್ರೆಸೆಂಟಿಂಗ್ ಕಾಂಪೋಸಿಷನ್ ಆಫ್ ಸಕಲೇಶ ಮಾದರಸ ಜ್ಯೋತಿಯ ಮುಟ್ಟಿದ ಭಕ್ತಿ.

ಎಂಎಸ್ ಶೀಲಾ ಅವರು ಹಾಡಿರುವ ಬಸವಣ್ಣನ ವಚನ ಕಾಳಿಯ ಕಂಕಾಳದಿಂದ ಮುನ್ನ. ನೌ ಅ ವಚನ ರಿಟನ್ ಬೈ ಬಸವಣ್ಣ, ಸಾಂಗ್ ಬೈ ಎಂಎಸ್ ಶೀಲಾ. ಕಾಳಿಯ ಕಂಕಾಳದಿಂದ ಮುನ್ನ.

ಮುರಳಿಯ ಧ್ವನಿಯು ಕರೆಯುತ್ತಲಿರುವುದು, ಹೋಗುವ ಬಾರೇ ಸಖಿ ಪ್ರಸನ್ನತೀರ್ಥರ ರಚನೆ, ಹಾಡಿದರೆ ಆರ್ ಚಂದ್ರಿಕಾ. ಮುರಳಿಯ ಧ್ವನಿಯು ಕರೆಯುತ್ತಲಿರುವುದು, ಹೋಗುವ ಬಾರೇ ಸಖಿ, ಸಂಗ್ ಬೈ ಆರ್ ಚಂದ್ರಿಕಾ, ರಿಟನ್ ಬೈ ಪ್ರಸನ್ನತೀರ್ಥ.

ಬೃಂದಗಾನದಲ್ಲಿ ಕೇಳಿ, ಅರಿಯಲಿಲ್ಲವಲ್ಲ ಆತ್ಮನ ಮರೆದು ಕೆಟ್ಟರಿಲ್ಲ. ನೌ ಲೆಟ್ ಅಸ್ ಲಿಸನ್ ಟು ಕೋರಸ್. ಅರಿಯಲಿಲ್ಲವಲ್ಲ ಆತ್ಮನ ಮರೆದು ಕೆಟ್ಟರಿಲ್ಲ.

ವೃಂದಗಾನದಲ್ಲಿ ಈಗ ದೇಶಭಕ್ತಿ ಗೀತೆ ಸ್ವರ್ಗದ ಒಂದು ತುಣುಕೋ, ಸ್ವರ್ಗದ ಒಂದು ತುಣುಕೋ ಸಂಗಿನ್ ಕೋರಸ್, ಅ ಪೇಟ್ರಿಯೋಟಿಕ್ ಸಾಂಗ್.

ಪಾಹಿ ಮಹೇಶ ಪಾಪ ವಿನಾಶ ಹಾಡಿದ್ದಾರೆ ಎಂ ರಾಘವೇಂದ್ರ ರಚನೆ ಘನಮಠ ಶಿವಯೋಗಿ ಎಂ ರಾಘವೇಂದ್ರ ಪ್ರೆಸೆಂಟಿಂಗ್ ಅ ಕಂಪೋಸಿಷನ್ ಆಫ್ ಘನಮಠ ಶಿವಯೋಗಿ ಪಾಹಿ ಮಹೇಶ ಪಾಪ ವಿನಾಶ

ಕುಸುಮಾಂಜಲಿ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, you just heard various compositions rendered by various artists. This program was a contribution of Akashwani Bengaluru, Anytime Indian Music.

0: ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಅಮೃತ ಗುರುಕುಲ ಸಂಗೀತ ಪಾಠ ಹೇಳಿಕೊಡುತ್ತಿದ್ದಾರೆ ಬಿಆರ್ ಗೀತಾ. ಭಾಗವಹಿಸುವ ವಿದ್ಯಾರ್ಥಿನಿ ಅನುಪಮಾ ಎಸ್.
1: ನಮಸ್ಕಾರ ಮೇಡಮ್.
2: ನಮಸ್ಕಾರ ಅಮ್ಮ. ಇವತ್ತು ಕಾಂಬೋಜಿ ರಾಗದ ಒಂದು ಕೃತಿ, ಮೈಸೂರು ವಾಸುದೇವಾಚಾರ್ಯರ ಕೃತಿ, ಗಣೇಶನ ಸ್ತುತಿಯೊಂದಿಗೆ ಪ್ರಾರಂಭ ಮಾಡೋಣ. ಲಂಬೋದರ ಮವಲಂಬೆ ರೂಪಕ ತಾಳದಲ್ಲಿ ಇದೆ. ಈ ಕಾಂಬೋಜಿ ರಾಗದ ಬಗ್ಗೆ ಸ್ವಲ್ಪ ರಾಗಲಕ್ಷಣ ತಿಳ್ಕೊಳ್ಳೋಣ ಅಲ್ವಾ? ಕಾಂಬೋಜಿ ರಾಗವು 28ನೇ ಮೇಳಕರ್ತ ಹರಿಕಾಂಬೋಜಿ ರಾಗದಲ್ಲಿ ಜನ್ಯ. ಭಾಷಾಂಗ ರಾಗ. ಸನೀಪದ ಸ ಎನ್ನುವಾಗ ಅನ್ಯಸ್ವರವಾದ ಕಾಕಲಿ ನಿಷಾದದ ಪ್ರಯೋಗವಿದೆ. ಷಾಡವ ಸಂಪೂರ್ಣ ರಾಗ. ಸರ್ವಸ್ವರ ಗಮಕವರಿಕ ರಕ್ತಿರಾಗ. ಆರೋಹಣದಲ್ಲಿ ನಿಷಾದವು ವರ್ಜ್ಯ. ಮಧ್ಯಮ ದೈವತ ನಿಷಾದಗಳು ರಾಗಛಾಯಾ ಸ್ವರಗಳು.
1: ಸರಿ.
2: ಈ ರಾಗವು ಮೂರ್ಛನಾಕಾರಕ ರಾಗ. ಇದರ ದೈವತವನ್ನು ಆಧಾರ ಷಡ್ಜವನ್ನಾಗಿ ಇಟ್ಕೊಂಡ್ರೆ ದೇಶ ತೋಡಿನ ರಾಗ ಹುಟ್ಟುತ್ತೆ.
1: ಸರಿ.
2: ದಾಟು ಸ್ವರಗಳಾದ

0: ಮುಂತಾದವು ರಾಗದ ಪೋಷಣೆಗೆ ಬಣ್ಣನ ಕೊಡುತ್ತೆ.
1: ಸರಿ,
0: ತುಂಬ ಹಳೆಯ ರಾಗ, ತುಂಬ ಪ್ರಸಿದ್ಧವಾದ ರಾಗ, ರಕ್ತಿ ರಾಗ ಕೂಡ. ಆಮೇಲೆ ಸಾಯಂಕಾಲದಲ್ಲಿ ಹಾಡಕ್ಕೆ ಅಥವಾ ನುಡ್ಸಕ್ಕೆ ಬಹಳ ಉತ್ತಮವಾದ ಒಂದು ರಾಗ. ಎಲ್ಲ ಬಗೆಯ ರಚನೆಗಳು ಈ ರಾಗದಲ್ಲಿದೆ. ಷಡ್ಜ ಮತ್ತು ಪಂಚಮಗಳಲ್ಲದೆ ಈ ರಾಗಕ್ಕೆ ಬರುವ ಸ್ವರಸ್ಥಾನಗಳು ಚತುಶ್ರುತಿ ರಿಷಭ, ಅಂತರ ಗಾಂಧಾರ, ಶುದ್ಧ ಮಧ್ಯಮ, ಚತುಶ್ರುತಿ ದೈವತ ಹಾಗೂ ಕೈಶಿಕ ನಿಷಾದ. ವಿಸ್ತಾರವಾಗಿ ಹಾಡಲು ಅವಕಾಶವಿರುವಂತಹ ರಾಗ. ಆಮೇಲೆ ಈ ರಾಗದಲ್ಲಿ ಬರುವ ಕೆಲವು ಪ್ರಸಿದ್ಧ ರಚನೆಗಳು, ಗೀತೆ ನಿಮಗೂ ಎಲ್ಲ ಗೊತ್ತಿದೆ ಅಲ್ವಾ, ಮಂದರೋ ಧಾರೆ, ವರ್ಣ ತರುಣಿ ವರ್ಣ ಅದು ಆದಿತಾಳ ತಿರುವಟ್ಟಿಯೂರ್ ತ್ಯಾಗಯ್ಯರವರ ರಚನೆ, ಕಮಲಾಕ್ಷಿ ವರ್ಣ ಝಂಪೆ ತಾಳ ತಿರುವಟ್ಟಿಯೂರ್ ತ್ಯಾಗಯ್ಯರವ್ರದ್ದು, ಸರಸಿ ಜನಾಭ ಅಟತಾಳ ಸ್ವಾತಿ ತಿರುನಾಳವರ ರಚನೆ, ಪಂಕಜಾಕ್ಷ ಆದಿ ಕೃತಿಗಳು, ಮಾ ಜಾನಕಿ ಆದಿತಾಳ ತ್ಯಾಗರಾಜರ ಕೃತಿ, ಎವರಿ ಮಾಟ ಅದು ತುಂಬ ಪ್ರಸಿದ್ಧವಾದ ಒಂದು ಕೃತಿ, ಆದಿತಾಳ ತ್ಯಾಗರಾಜರ ಕೃತಿ, ಓರಂಗಶಾಹಿ ಕೇಳಿದ್ದೀರಾ ಅಲ್ವಾ, ಅದು ತುಂಬ ಪ್ರಸಿದ್ಧವಾದ ಒಂದು ಕೃತಿ, ತ್ಯಾಗರಾಜರ ಕೃತಿ, ಶ್ರೀ ರಘುಕುಲ ಪ್ರಮೇಯ ಆದಿ ತ್ಯಾಗರಾಜರ ಕೃತಿ, ಕೈಲಾಸನಾಥೇನ ಚಾಪುತಾಳ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ, ಶ್ರೀ ಸುಬ್ರಹ್ಮಣ್ಯಾಯ ನಮಸ್ತೆ ಇದು ವಿಳಂಬ ರೂಪಕದಲ್ಲಿದೆ, ಇದು ದೀಕ್ಷಿತರ ಕೃತಿ, ರತ್ನ ಕಂಚುಕ ಧಾರಿಣಿ ಅಷ್ಟೋತ್ತರ ಕೃತಿಗಳು ಇದೆಯಲ್ಲ, ಮುತ್ತಯ್ಯ ಭಾಗವತರ ಅಷ್ಟೋತ್ತರ ಕೃತಿಗಳು, ದೇವಿ ಅಷ್ಟೋತ್ತರ ಕೃತಿಗಳು ಅದರಲ್ಲಿ ಬರ್ತಕ್ಕಂತಹ ಒಂದು ಕೃತಿ, ಮರಿ ಮರಿ ನಿನ್ನೆ ಗರ್ಭಪುರಿ ಅವ್ರದ್ದು ರೂಪಕ ತಾಳದಲ್ಲಿ, ಅಷ್ಟಪದಿ ನಿಭೃತ ನಿಕುಂಜ ಗೃಹಂ ಝಂಪೆ ತಾಳದಲ್ಲಿದೆ, ಜಯದೇವ ಅವರ ಕೃತಿ. ಆಮೇಲೆ ಕನಕದಾಸರದು ನೀ ಮಾಯೆಯೊಳಗು ನಿನ್ನೊಳು ಮಾಯೆಯೋ ಕನ್ನಡ ಒಂದು ದೇವರ ನಾಮ ಅದು ಕೂಡ ತುಂಬ ಪ್ರಸಿದ್ಧವಾಗಿದೆ ಈ ರಾಗದಲ್ಲಿ. ಹೀಗೆ ಇನ್ನೂ ಅನೇಕ ಕೃತಿಗಳು ಈ ರಾಗದಲ್ಲಿ ಕಂಡುಬರುತ್ತೆ. ಈ ರಾಗದ ಆರೋಹಣ ಅವರೋಹಣ ಒಮ್ಮೆ ನೋಡೋಣ.

0: ಪಲ್ಲವಿಯ ಶುದ್ಧ ಸಾಹಿತ್ಯ. ಲಂಬೋದರಮವಲಂಬೆ ಅಂಬಾಸುತ ಮಹರ್ನಿಶಂ ಬರ್ಕೊಂಡ್ರ?
1: ಹಾಂ ಬರ್ಕೊಂಡಿದ್ದೀನಿ ಮೇಡಮ್.
0: ಹೇಳಿ.
1: ಲಂಬೋದರಮವಲಂಬೆ ಅಂಬಾಸುತ ಮಹರ್ನಿಶಂ. ಹಾಂ,
0: ಇದರಲ್ಲಿ ನಾಲ್ಕು ಸಂಗತಿಗಳಿದೆ.
1: ಹಾಂ,
0: ಒಂದು ಅಕ್ಷರ ಬಿಟ್ಟು ರೂಪಕ್ತಾಳದಲ್ಲಿ.

0: ಮೂರು ಅಕ್ಷರ ಅಲ್ವಾ?
1: ಹೌದು ಹೌದು. ಅಲ್ಲಿ ಪಮ ಮಗರಿ ಸ ಸ ಪ ಧ ಸ ಗ ಗ ಆ ಷಡ್ಜ ಮೂರು ಅಕ್ಷರ.

0: ಹಾಗೆ ನಿಲ್ಲಿಸ್ಕೋಬೇಕು.
1: ಲಂಬೋದರ
0: ಇಲ್ಲಿ ತನಕ ಚೆನ್ನಾಗಿ ಅಭ್ಯಾಸ ಮಾಡಿ.
2: ಓಕೆ,
0: ಮುಂದಿನ ತರಗತಿಯಲ್ಲಿ ಮುಂದಕ್ಕೆ ಹೇಳ್ಕೊಡ್ತೀನಿ.
2: ಆಯ್ತು, ನಮಸ್ಕಾರ ಮೇಡಮ್.
0: ನಮಸ್ಕಾರಮ್ಮ.
3: ಇದುವರೆಗೂ ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ಹೇಳಿಕೊಟ್ಟವರು ಬಿಆರ್ ಗೀತಾ, ಭಾಗವಹಿಸಿದ ವಿದ್ಯಾರ್ಥಿನಿ ಅನುಪಮಾ ಎಸ್. ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
4: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ, ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
5: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಜಗನ್ನಾಥ್ ಹಾಗೂ ಸಂಗಡಿಗರಿಂದ ಶಹನಾಯಿ ವಾದನ ಕೇಳುವಿರಿ. ರಾಗ್ ನಟ್ ಭೈರವ್.
6: ಲಿಸನ್ ಟು ಹಿಂದೂಸ್ತಾನಿ ಶಹನಾಯಿ ರಿಸೈಟಲ್ ಬೈ ಪಂಡಿತ್ ಜಗನ್ನಾಥ್ ಅಂಡ್ ಪಾರ್ಟಿ. ರಾಗ್ ನಟ್ ಭೈರವ್.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಜಗನ್ನಾಥ್ ಹಾಗೂ ಸಂಗಡಿಗರಿಂದ ಶೆಹನಾಯಿ ವಾದನ ಕೇಳುತ್ತಿರುವಿರಿ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಮಾರು ಬಿಹಾಗ್.
1: ಯು ಆರ್ ಲಿಸ್ನಿಂಗ್ ಟು ಶೆಹನಾಯಿ ರಿಸೈಟಲ್ ಬೈ ಪಂಡಿತ್ ಜಗನ್ನಾಥ್ ಅಂಡ್ ಪಾರ್ಟಿ. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್, ನೌ ಲಿಸನ್ ಟು ರಾಗ್ ಮಾರು ಬಿಹಾಗ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಜಗನ್ನಾಥ್ ಹಾಗೂ ಸಂಗಡಿಗರಿಂದ ಶೆಹನಾಯ್ ವಾದನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ಶೆಹನಾಯ್ ರಿಸೈಟಲ್ ಬೈ ಪಂಡಿತ್ ಜಗನ್ನಾಥ್ ಅಂಡ್ ಪಾರ್ಟಿ.
2: ದಿಸ್ ಪ್ರೋಗ್ರಾಮ್ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಧಾರವಾಡ.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ವಿದುಷಿ ಎಂಎಸ್ ಶೀಲಾ ಅವರ ಹಾಡುಗಾರಿಕೆ. ವಯಲಿನ್ ಸಹಕಾರದಲ್ಲಿದ್ದಾರೆ ನಳಿನಾ ಮೋಹನ್, ಮೃದಂಗ ಆನೂರು ಅನಂತ ಕೃಷ್ಣ ಶರ್ಮಾ, ಖಂಜಿರ ಆರ್ ಕಾರ್ತಿಕ್. ಮೊದಲಿಗೆ ಮಹಾವೈದ್ಯನಾಥ ಅಯ್ಯರ್ ವಿರಚಿತ ಶ್ರೀಶಂಕರ ಗುರುವರಂ ನಾಗಸ್ವರಾವಳಿ ರಾಗ ರೂಪಕ ತಾಳದಲ್ಲಿದೆ. Welcome to today's Carnatic Classical Music Program. Dear listeners, in today's program we bring you vocal rendition by Vidushi M.S. Sheila. She is accompanied on the violin by Nalina Mohan, on the mridangam Anuru Ananta Krishna Sharma, on the khanjira R. Karthik. To begin with, Sri Shankara Guruvaram, set Nagaswaravali Raga Rupaka Thala, written by Mahavaidyanatha Iyer.

ಮಟುಕಾರಾದ ಮನೋರಂಜನಿ ರಾಗ ಆದಿತಾಳ ರಚನೆ ತ್ಯಾಗರಾಜ. ನೌ ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ಟು. ಮನೋರಂಜನಿ ರಾಗ ಆದಿತಾಳ ಮಟುಕಾರಾದ.

ಕ್ಷಮಾಶಾಸ್ತ್ರಿಗಳ ರಚನೆ ಚಿಂತಾಮಣಿ ರಾಗ ಆದಿತಾಳದಲ್ಲಿದೆ. ದೇವಿ ಬ್ರೋವ ಸಮಯಮಿದೆ, ದೇವಿ ಬ್ರೋವ ಸಮಯಮಿದೆ. ಸೆಟ್ಟು ಚಿಂತಾಮಣಿ ರಾಗ ಆದಿತಾಳ, ರಿಟನ್ ಬೈ ಕ್ಷಮಾಶಾಸ್ತ್ರಿ.

ವಿದುಷಿ ಎಂಎಸ್ ಶೀಲಾ ಅವರ ಹಾಡುಗಾರಿಕೆಯನ್ನು ಆಲಿಸುತ್ತಿದ್ದೀರಿ. ವಯಲಿನ್ ಸಹಕಾರದಲ್ಲಿ ನಳಿನಾ ಮೋಹನ್, ಮೃದಂಗ ಆನೂರು ಅನಂತ ಕೃಷ್ಣ ಶರ್ಮಾ, ಖಂಜಿರ ಆರ್ ಕಾರ್ತಿಕ್. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ತ್ಯಾಗರಾಜರ ರಚನೆ ಶಂಕರಾಭರಣ ರಾಗ ಮಿಶ್ರ ಛಾಪತಾಳದಲ್ಲಿದೆ, ಮನಸ್ಸು ಸ್ವಾಧೀನ ಮೈನ. ಯು ಆರ್ ಲಿಸ್ನಿಂಗ್ ಟು ವೋಕಲ್ ರೆಂಡಿಷನ್ ಬೈ ವಿದುಷಿ ಎಂಎಸ್ ಶೀಲಾ. ಶಿ ಇಸ್ ಅಕಂಪನಿಡ್ ಆನ್ ದ ವಯಲಿನ್ ಬೈ ನಳಿನಾ ಮೋಹನ್ ಆನ್ ದ ಮೃದಂಗಂ ಆನೂರು ಅನಂತ ಕೃಷ್ಣ ಶರ್ಮಾ ಆನ್ ದ ಖಂಜಿರ ಆರ್ ಕಾರ್ತಿಕ್. ಕಂಟಿನ್ಯೂಯಿಂಗ್ ದ ಪ್ರೋಗ್ರಾಮ್ ನೌ ಮನಸ್ಸು ಸ್ವಾಧೀನ ಮೈನ ರಿಟರ್ನ್ ಬೈ ತ್ಯಾಗರಾಜ ಸೆಟ್ ಟು ಶಂಕರಾಭರಣ ರಾಗ ಮಿಶ್ರ ಛಾಪತಾಳ.

ಇದುವರೆಗೂ ವಿದುಷಿ ಎಂಎಸ್ ಶೀಲಾ ಅವರ ಹಾಡುಗಾರಿಕೆಯನ್ನು ಆಸ್ವಾದಿಸಿದರೆ ವೈಲಿನ್ ಸಹಕಾರ ನೀಡಿದವರು ನಳಿನಾ ಮೋಹನ್, ಮೃದಂಗ ಆನೂರು ಅನಂತಕೃಷ್ಣ ಶರ್ಮಾ, ಖಂಜರ ಆರ್ ಕಾರ್ತಿಕ್. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, in today's program, you just heard Oaken Rendition by Vidushi M.S. Sheila. She was accompanied on the violin by Nalina Mohan, on the Mridangam Anuru Anantakrishna Sharma, on the Kanchira R. Karthik. This program is a contribution of Akashwani Bengaluru, anytime, Indian music.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಶಾಹಿದ್ ಪರ್ವೇಜ್ ಅವರಿಂದ ಸಿತಾರ್ ವಾದನ ಕೇಳುವಿರಿ. ರಾಗ್ ನಟ್ ಭೈರವ್, ಅಲಾಬ್ ಜೋಡ್ ವಿಲಂಬಿತ್ ಹಾಗೂ ಧೃತ್ಗತ್ ತೀನ್ ತಾಲ್ನಲ್ಲಿ ನಿಬದ್ಧವಾಗಿದೆ.
2: ಲಿಸನ್ ಟು ಹಿಂದೂಸ್ತಾನಿ ಸಿತಾರ್ ರಿಸೈಟಲ್ ಬೈ ಉಸ್ತಾದ್ ಶಾಹಿದ್ ಪರ್ವೇಜ್. ರಾಗ್ ನಟ್ ಭೈರವ್, ಅಲಾಬ್ ಜೋಡ್ ವಿಲಂಬಿತ್ ತೀನ್ ತಾಲ್.

0: ಇದುವರೆಗೆ ಉಸ್ತಾದ್ ಶಾಹಿದ್ ಪರ್ವೇಜ್ ಅವರಿಂದ ಸಿತಾರ್ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ವಿಜಯ್ ಘಾಟೆ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ಸಿತಾರ್ ರಿಸೈಟಲ್ ಬೈ ಉಸ್ತಾದ್ ಶಾಹಿದ್ ಪರ್ವೇಜ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ವಿಜಯ್ ಘಾಟೆ.
2: ದಿಸ್ ಪ್ರೋಗ್ರಾಮ್ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಧಾರವಾಡ್, ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

ರಾಜರಾಜಾದಿತೆ ನಿರೋಷರಾಗ ತೃಷ್ಣನಡೆ ಆದಿತಾಳದಲ್ಲಿದೆ ಮುತ್ತಯ್ಯ ಭಾಗವತರ ರಚನೆ. ರಾಜರಾಜಾರಾದಿತೆ ಸೆಟ್ಟು ನಿರೋಷರಾಗ ತೃಷ್ಣನಡೆ ಆದಿತಾಳ ರಚನೆ ಮುತ್ತಯ್ಯ ಭಾಗವತರ್.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿ ಶ್ರೀವಿದ್ಯಾ ಅವರ ಹಾಡುಗಾರಿಕೆಯನ್ನು ಆಸ್ವಾದಿಸುತ್ತಿದ್ದೀರಿ. ಪಕ್ಕವಾದ್ಯದಲ್ಲಿ ವಯಲಿನ್ ವಿದ್ವಾನ್ ಮೈಸೂರು ಆರ್ ದಯಾಕರ್, ಮೃದಂಗ ಎನ್ ವಾಸುದೇವ, ಮೋರ್ಚಿಂಗ್ ವಿದ್ವಾನ್ ಎಂ ಗುರುರಾಜ್. ಈಗ ರಾಮನಾಥಂ ಭಜೇಹಂ, ಮುತ್ತುಸ್ವಾಮಿ ದೀಕ್ಷಿತರ ಕೃತಿ, ಪಂತುವರಾಳಿರಾಗ ತ್ರಿಶ್ರ ಏಕತಾಳದಲ್ಲಿದೆ. ಡಿ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಓಕಲ್ ರೆಂಡಿಷನ್ ಬೈ ವಿ ಶ್ರೀವಿದ್ಯಾ. ಶಿ ಇಸ್ ಅಕಂಪನೀಡ್ ಆನ್ ದ ವಯಲಿನ್ ಬೈ ವಿದ್ವಾನ್ ಮೈಸೂರು ಆರ್ ದಯಾಕರ್, ಆನ್ ದ ಮೃದಂಗಂ ಎನ್ ವಾಸುದೇವ, ಆನ್ ದ ಮೋರ್ಚಿಂಗ್ ವಿದ್ವಾನ್ ಎಂ ಗುರುರಾಜ್. ನೌ ಅ ಕಂಪೋಸಿಷನ್ ಆಫ್ ಮುತ್ತುಸ್ವಾಮಿ ದೀಕ್ಷಿತರ್, ಸೆಟ್ ಟು ಪಂತುವರಾಳಿರಾಗ ತ್ರಿಶ್ರ ಏಕತಾಳ, ರಾಮನಾಥಂ ಭಜೇಹಂ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೂ ವಿ ಶ್ರೀವಿದ್ಯಾ ಅವರ ಹಾಡುಗಾರಿಕೆಯನ್ನು ಆಲಿಸಿದ್ರಿ. ಪಕವಾದ್ಯದಲ್ಲಿ ವೈಲಿನ್ ನುಡಿಸಿದವರು ವಿದ್ವಾನ್ ಮೈಸೂರು ಆರ್ ದಯಾಕರ್, ಮೃದಂಗ ಎನ್ ವಾಸುದೇವ, ಮೋರ್ಚಿಂಗ್ ವಿದ್ವಾನ್ ಎಂ ಗುರುರಾಜ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿಯರ್ ಲಿಸ್ನರ್ಸ್, ದಿಸ್ ವಾಸ್ ಟುಡೇಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ. ಯು ಆರ್ ಲಿಸ್ನಿಂಗ್ ಟು ಓಲ್ಡ್ ರೆಂಡಿಷನ್ ಬೈ ವಿ ಶ್ರೀವಿದ್ಯಾ. ಶಿ ವಾಸ್ ಅಕಂಪನಿಡ್ ಆನ್ ದ ವೈಲಿನ್ ಬೈ ವಿದ್ವಾನ್ ಮೈಸೂರು ಆರ್ ದಯಾಕರ್, ಆನ್ ದ ಮೃದಂಗಂ ಎನ್ ವಾಸುದೇವ, ಆನ್ ದ ಮೋರ್ಚಿಂಗ್ ವಿದ್ವಾನ್ ಎಂ ಗುರುರಾಜ್. ದಿಸ್ ಪ್ರೋಗ್ರಾಂ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.